0: ಭುಕ್ತಿ ಮುಕ್ತಿ ಪ್ರದಂ ಭೂಷಿದಾಂಗಂ ಭಕ್ತ ಪದಾಂಬುಜಂ ಭಾವಯಾಮಿ ಭುಕ್ತಿ ಮುಕ್ತಿ ಪ್ರದಂ ಭೂಷಿದಾಂಗಂ ಭಕ್ತ ಪದಾಂಬುಜಂ ಭಾವಯಾಮಿ ಭಕ್ತ ಪದಾಂಬುಜಂ ಭಾವಯಾಮಿ ಭಕ್ತ ಪದಾಂಬುಜಂ ಭಾವಯಾಮಿ.
1: ಇನ್ನೊರು ಲಳಿತ ಗಾನ ಆಯಾಲೋ.